0: ಮುದಲ್ ವಾರಿಣಿ ಮಾತರಂ ವಂದೇ ಮಾತರಂ.
1: ಮಹೇಂದ್ರ ಕಿ ಸಮಜ್ ಮೇ ಕುಚ್ ನಹೀ ಆತಾ. ವೋ ಗೀತ ಸುನ್ತಾ ಹೈ ಫಿರ್ ಪೂಚ್ತಾ ಹೈ.
2: ಭಾವನಾನಂದ್, ಯೇ ಗೀತ ಕಿಸ್ ಮಾ ಕೆ ಬಾರೆ ಮೇ ಹೈ?
3: ಹಮ್ ತೋ ಸಬ್ ಮಾತಾಓಂ ಕಿ ಮಾತಾ, ಅಪ್ನಿ ಮಾತೃ ಭೂಮಿ ಕೆ ಅತಿರಿಕ್ತ ದೂಸರಿ ಕಿಸಿ ಮಾ ಕೋ ನಹೀ ಜಾನ್ತೆ. ಮಾತೃಭೂಮಿ ಜೋ ಸ್ವರ್ಗ ಸೇ ಭೀ ಬಡಕರ್ ಹೈ, ಜಹಾಂ ಗಂಗಾ ಯಮುನಾ ಜೈಸಿ ನದಿಯಾಂ ಬಹತೀ ಹೈ. ಮಾತೃಭೂಮಿ ಜೋ ಜ್ಞಾನ ವಿಜ್ಞಾನ ಔರ್ ಧನ ಧಾನ್ಯ ಸೇ ಪರಿಪೂರ್ಣ ಹೈ.
4: ಆನಂದ ಮಠ ಕೆ ಪ್ರಕಾಶನ್ ಕೆ ಬಾದ್ ಖೂಬ್ ಚರ್ಚಿತ್ ಹುವಾ ವಂದೇ ಮಾತರಂ.
1: ಉಪನ್ಯಾಸ ಕಿ ಕಥಾ ವಸ್ತು ಕಿ ಪೃಷ್ಠಭೂಮಿ ಮೇ ಯೇ ಗೀತ ಔರ್ ಅಧಿಕ ಅರ್ಥವಾನ್ ಹೋ ಗಯಾ. ಸುಪ್ರಸಿದ್ಧ ಕಥಾಕಾರ ಶ್ರೀ ಕೃಷ್ಣಚಂದ್ರ ಶರ್ಮಾ ಬಿಕ್ಕು ಕಹತೆ ಹೈ,
5: ಐಸೆ ಗೀತ ಕಿ ಸಂರಚನಾ ಕೇವಲ ಭಾರತ ಜೈಸೆ ದೇಶ ಮೇ ಸಂಭವ ಥಿ. ಮಾತೃಭೂಮಿ ಕಿ ಪರಿಕಲ್ಪನಾ ಅನ್ಯ ಅನೇಕ ದೇಶೋ ಮೇ ಫಾದರ್ ಲ್ಯಾಂಡ್ ಕೆ ರೂಪ ಮೇ ಕಿ ಜಾತಿ, ಲೇಕಿನ್ ಯೇ ಪಿತೃಭೂ ನಹಿ, ಹಮ್ ಲೋಗೋ ಕೆ ಲಿಯೆ ಮಾತೃಭೂ ಹೈ. ಔರ್ ಮಾತೃಭೂ ಕಹನೆ ಕಾ ಆಶಯ ಯೇ ಹೈ ಕಿ ಮಾ ಏ ಜೀವನ ಧಾರಣಿ ಶಕ್ತಿ ಹೈ, ವೋ ಜೀವನ ದಾತ್ರಿ ಭೀ ಹೈ, ಜೀವನ ಧಾತ್ರಿ ಭೀ ಹೈ, ಹಮ್ ಸಬ್ ಉಸ್ಕೆ ಋಣಿ ಹೈ. ಉಸಿ ಕಿ ಕೋಖ್ ಸೇ ಹಮ್ನೆ ಜನ್ಮ ಲಿಯಾ ಔರ್ ಯೇ ಹಮಾರಾ ಮೂಲಭೂತ ಕರ್ತವ್ಯ ಹೋ ಜಾತಾ ಹೈ ಕಿ ಹಮ್ ಉಸ್ ಮಾ ಕೆ ಸ್ವಾಭಿಮಾನ್ ಸಮ್ಮಾನ್ ಪ್ರತಿಷ್ಠಾ ಗೌರವ ಸಬ್ ಕುಚ್ ಕಿ ರಕ್ಷಾ ಕರೇ. ಬಂಕಿಮ್ ಐಸೆ ಹೀ ಏಕ್ ಮಹಾನ್ ಲೇಖಕ್ ಥೆ ಜಿನ್ಹೋನೆ ಭಾರತವಾಸಿಯೋ ಕೋ ಮಾತೃಭೂಮಿ ಕೆ ಪ್ರತಿ ಅಪ್ನೆ ಕರ್ತವ್ಯ ಕಾ ಸ್ಮರಣ ದಿಲಾನೆ ಕೆ ಲಿಯೆ ಆನಂದ ಮಠ ಮೇ ಇಸ್ ಪ್ರಯಾಣ ಗೀತ ಕಿ ರಚನಾ ಕಿ.
4: ವಂದೇ ಮಾತರಂ ಕೋ ಸರ್ವಜನ ಸುಲಭ ಬನಾನೆ ಮೇ ಬಂಗಾಲ್ ಕೆ ಜದು ಭಟ್ ಔರ್ ರವೀಂದ್ರನಾಥ್ ಠಾಕುರ್ ಜೈಸೆ ಮಹಾಪುರುಷೋ ಕಾ ಭೀ ಯೋಗದಾನ ರಹಾ. ಜದು ಭಟ್ ನೆ ಪಹಲೆ ಪಹಲೆ ರಾಗ ಮಲ್ಹಾರ್ ಔರ್ ತಾನ್ ಕವ್ವಾಲಿ ಮೇ ವಂದೇ ಮಾತರಂ ಗೀತ ಕೋ ಸ್ವರಬದ್ಧ ಕರ್ಕೆ ಗಾಯಾ ಥಾ. ಆಜ್ ಕೆ ಕಲಾಕಾರೋ ಕಿ ಆವಾಜ್ ಮೇ